ಮಂದ ಸುಗಂಧಿತ ಕಂಪಿತ ಕಾಮಿನಿ ಡಾಳಿ ಡಾಳಿ ಮಂದ ಸುಗಂಧಿತ ಕಂಪಿತ ಕಾಮಿನಿ.